0: ಸುಪ್ರಭಾತ ವೇಳ ಭಕ್ತಿಭಾವಂ.
1: ಕರ್ಷಕ ಜನಾವಳಿಗೆ ತಾರಕ ಮಂತ್ರಂ.
0: ಮಹಿಳಾ ಲೋಕಾನಿಗೆ ಪ್ರಿಯನೇಸ್ತಂ.
1: ಯುವಜನುಲ ಕೈ ಉತ್ತುಂಗ ತರಂಗಂ.
0: ಚಿನ್ನಾರುಲತೋ ಜೋಡಿ ಕಟ್ಟೇ ಬಾಲ ವಿನೋದಂ.
2: ಕೊಂತಕಾಲಂ
1: ಸಂಗೀತಂತೋ ಸೆದ ತೀರ್ಚೇ ಸರಾಗಾಲ ಸಾರಂ.
0: ನಾಟಕ ರಂಗಾನ್ನಿ ಸಾಕಾರಂ ಚೇಸೇ ಶಬ್ದ ಚಿತ್ರಂ.
3: ಸೀತಾರಾಮುಲಕು ಕಲಿಪಿ ನಮಸ್ಕರಿಸ್ತೇ.
1: ವೇಡುಕುಲನು ಯಥಾ ತದಂಗಾ ಅಂದಿಂಚೇ ಪ್ರತ್ಯಕ್ಷ ವ್ಯಾಖ್ಯಾನಂ.
3: ರಾಮುಡಿ ಜನ್ಮದಿನ ಅಯಿನಪ್ಪಟಿಕೇ ಕೂಡ
0: ವಿಶ್ವಸನೀಯತಕು ಅದ್ದಂ ಪಟ್ಟೆ ವಾರ್ತಾ ಪ್ರಸಾರಂ.
1: ಅನ್ನಿ ತಾನೈ
0: ಅನ್ನಿಂಟ ತಾನೈ ವೈವಿಧ್ಯಮೇನ ವಿಜ್ಞಾನ ವಿನೋದಾಂಶಾಲತೋ
1: ಪ್ರತಿ ಇಂಟ ಆಪ್ಯಾಯಂಗಾ ಪಲಕರಿಸ್ತೋನ್ನ
0: ಆಕಾಶವಾಣಿ.
1: ನಾಡು ನೇಡು ರೇಪು ಕೂಡ ಇದೇ ಪ್ರಜಾವಾಣಿ.

0: ಆಹಾ,
1: ಒಕ್ಕರಿಗೆ ವಂದನಮೋ.
0: ಊರ್ಮಿಳಾ, ಏಮಿಟಿದೆ?
1: ಪಲ್ಲವಿ.
0: ಪಲ್ಲವ ಅಲ್ಲರ?
1: ನಾ ಭಕ್ತಿ ನೀ ಕಲ್ಲರಿಗೆ ಒಂದ ಬಾವ.
0: ಇದೆ ಭಕ್ತಿ ಕಾದು, ಪಿಚ್ಚಿ.
1: ಭಕ್ತಿ ಪ್ರೇಮ ಇವನ್ನೀ ಪಿಚ್ಚೆ ಬಾವ.
0: ಸರಿಲೆ.
1: ಆನಾಡು ತ್ಯಾಗರಾಜು ಗಾರು ರಾಮಭಕ್ತಿತೋ ಪಾಡ್ತೇ, ಈನಾಡು ನೇನು ಪ್ರೇಮ ಭಕ್ತಿತೋ ಪಾಡ್ತು. ನಾನು
0: ಇದ್ಗೋ
1: ಪಾಡ್ತಾನು, ಪಾಡಿ ತೀರ್ತಾನು.